ರೇನ್ಬೋ 101.9 ಆಕಾಶವಾಣಿ ಹೈದರಾಬಾದ್ ಎಫ್ಎಂ ರೇನ್ಬೋ 101.9 ರೇನ್ಬೋತೋ ಜೀವಿತಂ ರಂಗುಲಮಯಂ ವಿತ್ ಆರ್ಜೆ ಮೀ ವಿ ಲಕ್ಷ್ಮಿ.

ಗುರು ಸ್ಲೋಲಿ ಚಿರು ಸಂಪ್ರಸ್ತ ಗುರು ನಾಡು ಕಟ್ಟ ಪ್ರೇಮ ನಗರು ನೇಡು ನೀದೇ ಚಾನ್ಸು ಬ್ರದರು ಅದರಿ ಪೋಯೇ ಪಿಲ್ಲ ಫಿಕ್ಕರು ಅರಗ ದೇಸ್ತ.

0: ಸುಸ್ತಾವಗ ಈ ಗಾಳಿ ಆಡಿಂಚೆ ಆಟ.
1: ರಚ್ಚಾಡುಕೋಗ ರಾಯಲ್ಲೋ ಸಾಂಗ ಉಳ್ಳೋಕಿ ವಚ್ಚ.

ರೇನ್ಬೋ 101.9. ಏಟ್ 4:00 ಯು ಟೈಮ್ ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಹೈದ್ರಾಬಾದ್ FM ರೇನ್ಬೋ 101.9. ಮೀ ಆರ್ ಜೆ ನಂದಿನಿ ತೋ.

0: ಎಫ್ಎಂ ರೇನ್ಬೋ 101.9.
1: ಟೈಮ್ ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಹೈದರಾಬಾದ್ ಎಫ್ ಎಮ್ ರೇನ್ಬೋ 101.9 ಮೀ ಆರ್ ಜೆ ನಂದಿನಿತು. ಕೊನ್ನಿಸಾರ್ಲು ವಿ ಫೀಲ್ ಸ್ಟ್ಯಾಗ್ನೆಂಟ್, ಕೊನ್ನಿಸಾರ್ಲು ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ಫುಲ್ ಸ್ಪೀಡ್ ಅನಿಪಿಸ್ತುಂದು. ಈ ರೆಂಡು ಎಕ್ಸ್ಟ್ರೀಮ್ ಸಿಚುವೇಷನ್ಸ್ ಅನ್ನೇ ಚೆಪ್ತಾಮು ಆ್ಯಂಡ್ ಎವ್ರಿಥಿಂಗ್ ಈಸ್ ಸೈಕಲಾಜಿಕಲ್.